0: ತಶಾಂತಾ ಸ್ಪೆಷಲ್ ಸ್ಪಾನ್ಸರ್ ಸಾಸು ಫಾರ ಜಬರ ಅವಳಮ್ಮ ಸೂಕ್ಷ್ಮ ಥಿಯೇಟರ್ ನಿಮಗ ಆವಾಜ್ ಅವ್ರಿ ಥ್ಯಾಂಕ್ ಯು ಸೋ ಮಚ್ ಜಿ ಯೋ ದುನಿಯಾ ಮನನ ಲೆಟ್ ಮೀ ಚೆಕ್ ಹೂ ಇಸ್ ದೇರ್ ಒನ್ಸ್ ಅಗೇನ್ ಅಸ್ಸಲಾಮು ಅಲೈಕುಮ್ ರೋಜ್ ಉಡ್ ಜನಾಬ್ ಸೂಕ್ ದಿಕಮ್ ಜೇನ ಪಖೇರ ಆಗಲಿ ಜಿ ಸೂಕ್ ಸೀಮಾ ದಯಾರು ಸೇನ ಸೀಮಾ ಸಿಂಗ್ ಗುಲಾಬ್ ಅಖೇಕ್ ತಬಿಯತ್ತು ಮಿಜಾಜು ನಾ ದಲ್ಲ ಕರಮ್ ದಿ ಯಾರು ಸೇನ ಸಂಗ ದೇ ಖದೆ
1: بالکل
0: بالکل پس زیاتر غصہ درزی پا کما خبر مہربانی نیہار بھائی اسپیشل پرسن پروگرام ہو رہی مانے رہنا تھینک یو سو مچ نیہار یو دنیا مانا جی